ಚಂದ್ರಹಾಸ ರಾಬೋಡ ಮುಖಾಕಾರ ಸಾಳವಾಣಿ ಅಮೃತಾತಿ ಚಂದ್ರಹಾಸ ರಾಬೋಡ ಮುಖಾಕಾರ ಸಾಳವಾಣಿ ಅಮೃತಾತಿ ಪ್ರೇಮ ದೃಷ್ಟಿ ಸುಧಾ ಮನಾತಿ ದೇವತೆ.